0: ಪರೇ ಪರೇ ಐ ಗಸಿ ಬುದ್ಧಿ ಮಪುರೋ ಅದು ಹೇಗ್ ಲೋಯ್ಬೇಕು ತಿಲಕ್ಕದಬನಿ ಕೌ ಐ ಹೆಂಗ ಗಾಯ್ಬ ಯಾರೋ ನಕ್ಕೂಯಿನ ತೌರಿಗೂ ಥೌಡೋಕ್ಸಿ ಇಪ್ಪಾದಿ ಕಯ ಪಾಮದಬನಿ ಕೌ ಐ ನಿಂಗ್ಥೀನ ಚೆಕ್ಷನ್ನ ಸಾನೌ
1: ಮಸೀದಲಿನೇ ಐನ ಸಗೋಲ್ ಪಿನಿಂಗ್ರಿಸಿ ಕಯಾದನು ಜೀವನಿಸಿ ಸಗೋಲ್ ಸಂದಿಗೆ ಸಗೋಲ್ಸಿ ಹೆಚ್ಚ ಚಿಂಥೋಪಗ ಫನ್ ಎದ ಚೌಕತ್ನ ಫನ್ ಯಂಗಂದ್ರ ಥೌಬ್ರೇನೆ ತೌರಿಸ ಸಗೋಲ್ ಕಾಂಜೆ ಸಾನನಿ ಹೈಬದಮು ಮಖಂಬ ಸಗೋಲ್ ಲೋಯರಗ ಮಯುಂದ ಸೇವಾ ತೌನೇಶು ಖಂಗ್ದೆ ಲಂಹಾಂಗ್ ತುಮ್ಹಾಂಗ್ ಕೋಯ್ ಥಾ ಥಾದೋಕ್ದುನ ಥಮೆ ಸನರಂ ದೈ ಖಂತು ದತನಿ ಭಾಗ ಲುಬಾ ಸಾನರ್ಬ ಲೋಯರಗ ಸು ಅಮುಗ ಅದುಮ್ ಹೆ ಮಥಾ ದೋಖಿವಾ ಐಗಿ ಕಾರು ಬಿಸಿದಿ ನಮ್ದಿಂ ಖೈದಿ ಸೇವಾ ತೌಖಿ ಥಾದೋಕ್ ಲೋಯ್ ನುಂಶಿ ಕ್ರಬ ಹೌದೋ ಮಿನರಪ್ಪ ಐಗಿ ಸಾದೋಂಗಿನೆ ಕನಾನೋ ಮು ಫೋನ್ ತೌರೆ ಇಶಿಬ ಹಲೋ ಕನಾ ಓಯ್ರಮ್ನೋ ಹೋಯ್ ಹೋಯ್ ಹೋಯ್ ಮಾನಿ ಐ ಹಕ್ಸಾಂಗ್ಸಿ ಕಯಾ ಕಂದೌವಾ ಐಗಿ ಕಾರು ಬಿದುದಿ ಇಬುಮೋ ದಿಲೀಪ್ನ ಪೂಖಿದ್ದಬು ಗಾಯಿರಿಮ್ನಿನೆ ಗಾರಿ ಥಾಬಿರಕ್ಕೆ ಹೈಬಾ ಹೋಯ್ ಹೋಯ್ ಹೋಯ್ ಐ ಲೋಯ್ ಸಂಜರ ಮಗೆ ಪನಿ ಪನಿ ಥಂಬಿರೋ ಥಂಬಿರೋ ಗಸಿ ಇಸಿ ಫೈನೇರಿ ಎಂಬಿದವ ಯಾರೋ ಏನ ಹೈರಿನೆ ಸೆ ಕಂದೌನಿ ಎಂಗ್ಲುಬಾಯ್ದುನಿ ನಹಾಸಿಂಗ್ದುನ ತೌರಿದ್ದು ಊರಿಗ ಫಂದ್ರಗ ಎಂಬ ಗಮ್ದಬ ಸಿನಿನೆ ಅದುಗೋ ನಾಕ್ ಯೌರು ತಾರೇದನ ಕೈಯಾದಿ ಕುಯಿರೆ ಐ ಕಾರು ಬಿಸಿನ ಕಾಂಜೆ ಇಸಾನಬ ಯೌರುಕ್ತವ ತಾನು ಫನ ಸಾರೆ
2: ಸಿದನ ಕರಿ ಕರಿ ಈ ಜಾನ ತಸೆಂಗ್ನ ಹೆಕ್ ತೆಜಿಲುರಸುನೆ ಮಚಾಕ್ಸೆ ಪಾಕ್ ಹೆಕ್ ಫಂಗ್ದಬ ಸಗೋಲ್ ಕಾಂಜೆ ಹೈಬ ಮಸಾನ ಅಸಿ ಮಣಿಪುರದಿ ಅಂಗನ್ಬ ಮತಂ ಲೈ ಹಕ್ತಕ್ತಗಿ ಲೈರಂಲಬ ಮಸಾನ ಅಮನಿ ಬ್ರಿಟಿಷಿಂಗ್ನ ಮಸಿಬು ಊರುರಬ ಮತುಂಗ್ದಗಿ ಪೋಲೋ ಹೈನ ಸಖಂಗ್ನರಕ್ಕಿಬನಿ ಮಣಿಪುರದ ನಿಂಥೌ ಅಯ್ನ ಪಾನ್ಕಿಬ ಮಹಾರಾಜ ಚಂದ್ರಕಿತಿಗಿ ಮತಂದ ಮಸಾನ ಅಸಿ ಬ್ರಿಟಿಷಿಂಗ್ನ ಸೆನ್ ಲಾಂಗ್ದನ ಸಿಲ್ಚರ್ದ ಉತ್ಕಿ ಮದುದಗಿ ಮಸಾನ ಅಸಿಬು ಮಖೋಯ್ನ ಮಾಲೇಮ್ದ ಸಕ್ತಾಕಿಬನಿ ಮತವು ಸುಮ್ನ ಸಗುಲ್ ಕಾಂಜೈ ಹಾಯಿರಿಬ ಮಸಾನ ಅಸಿಗಿ ಹೌರಪ್ಪಂ ಮಣಿಪುರ್ನಿ ಹಾಯ್ನ ಯಾನರಕ್ಕಿ ಮಸಿ ದಿ ಪೋಲೋ ಸಗುಲ್ ಕಾಂಜೈನ ಮಣಿಪುರ್ ಬು ಮಾಲೇಮ್ದ ಸಕ್ತಾಕ್ಲಿ
3: ಇಂದಮ್ ಜಾವರೆ ಚಂಬಿರೋ
4: ಅಯ್ಕೋಯ್
3: ಮಾದು ಕದಾ ಯೋಕ್ರೋನು ಖಂಗ್ದೇನೆ
4: ಹೇ ಮಾ ಲೈತ್ರಜು ಇಚಾ ಲೈರಮಿಸೆ ಫರೆ ಕೈನೋ ಇಸೇನ ಐಬು ಅಮುಕ್ತ ಸಥೋರೋ ನಂಗ ವಾರಿ ಸನಹಂದೋಬ ಲೈ ಹೈನೆ ಕರಿ ಲೈಗೆ ಇಚಾಗಿ ಬೋ ಇಂದಮ್ ಜಾಗ ಉನಗನಿ ವಾರಿ ವತಾಯ ಸಾನಿಗ ಹೈರಿಸಿ ಬೋ
3: ಅಯ್ಕೋಯ್ ಮಾನ ಹೈಬದ ಇಂದಮ್ ಜಾಸೆ ಸಗೋಲ್ ಕಾಂಗ್ಜೈ ಸನರಮಿ ಹೈನೆ ಐಸೆ ಹಂದಕ್ ಮಣಿಪುರ್ಗೆ ಒಯ್ಬ ಮಸಾನ ಖರ ಹೈಬ ಹಿರಮಸಿದ ಲೆಕ್ಚರ್ ಅಮ ಪೀಗದಬ ಲೈ
4: ಓ ಎ ಅದುದಿ ಯಾಮ್ ಫಬ ವಾನಿನೆ ಹೋಯ್ ಹೋಯ್ ನಂದೋಮ್ ಚಾಸೆ ಖರ ಗಾವ್ನ ಹೌರಿ ಹೈ ತಾಯೆ ಸಗೋಲ್ ಗಾಸೆ ಯಾಮ್ನ ಲೂನ ತೌರಮ್ ಜಾನಿ ಐ ಐಗಿಸು ಸಗೋಲ್ ಸನಾಬಿ ಮಲೈರಮ್ಮೆ ಕದೋಮ್ ದೈನೋ ಇಮಾನಬಿ ಖರ ಪುಲ್ಲುಬದೈದಿ ವಮನ್ ಪೋಲೋ ಟೀಮ್ ಅಮ ಸೇಮ್ಸಿ ಅದನ ಹೆಕ್ ಸೇಮೆ ಫನ ಕೊಯ್ನ ಸನರಂಬನಿ ಮನಾ ಮಥುಂಗ ಯಾಮ್ ಫಂಗ್ಲ ಖರ ಪೋನಿದ
3: ಅದುದನೆ ಅಯ್ಕೋಯ್ ಮಾನ ಸಗೋಲ್ ಕಾಂಗ್ಜೈಗಿದಿ ನಂದೋಮ್ ಚಾ ಇಬೆ ತೋಂಬಿಗ ಉನ್ನೌ ವಾರಿ ಸಾನೌ ಕಾನಬ ಮಚಾಕ್ ಫಂಗನಿ ಹಾಯ್
4: ದೈಬುಂಗೋ ವಾ ಅಮದಿ ಲೈಕೋ
3: ಹಾಯ್ಬಿ ನಂದೋಮ್ ಚಾ
4: ಇಂಗೋ ಸಗೋಲ್ ಕಾಂಗ್ಜೈಗಿ ಸಾನರೋಯ್ ಅಮನ ಮಸಾನ ಸಿಗಿ ವಾರಿ ವಾಕೋಂಗ್ ಲೋಯ್ನ ಹೆಕ್ತ ಖಂಗ್ಲಂಗನಿ ಹಾಯ್ನ ಖನ್ಬದಿ ಲಾನ್ಗನಿ ಕೋ ಸಾನಬನ ಅಮನಿ ಮಸಿಗಿ ಅಕುಪ್ಪ ವಾರಿ ವಾಕೋಂಗ್ ಖೋ ಖೋಪ ಕಾಂಗ್ಜೈರೋಯ್ ಖುದಿಂಗ್ಮಕ್ನ ಹೆಕ್ತ ಖಂಗ್ಬದಿ ನತಿ ಕೋ
3: ಅದುಬುದಿ ಐಸು ಯಾನಿಂಗಿದ ಅದುದ ಇಂದೋಮ್ ಚಾಕೋಯ್ದಿ ಸಗೋಲ್ ಕಾಂಗ್ಜೈಗಿ ಸಕ್ನಾಯ್ರಬ ಅಹಲ್ಲಮನ್ ಖರದಿ ಸೋಯ್ದನ ಥೆಂಗ್ನ ಹೌಬಿರಮ್ಲಗನಿ ಐನ ಖರ ಖುಂಗುಲ್ ಲೀರುಬದ ಲೈಕಿದಬ ಫಾವ ಫನ ಯಾಮ್ಲಮ್ಲೆ ಅದು ಇಂದೋಮ್ ಚಾನ ಖಂಗ್ಬಿಬ ಖರದೋ ಐಂಗೊಂದದಿ ಅಚೌಬ ಮಚಾಕ್ ಅಮ ಓಯ್ದೋರಿಬನೆ
4: ಖರಬುದಿ ಖಂಗಿ ಇಸಮ್ ಚಮ್ನ ಮಸಾನಸೆ ಖುದ್ ಓಯ್ಸಿನ ಖುರ್ಜಿ ಅಮದಿ ಸಗೋಲ್ ಸಾಜೈ ಪಾಯ್ರಗ ಖುದ್ ಯೇಸಿನ ಕಾಂಗ್ಜೈ ಕಾಂಗ್ಹು ಪಾಯ್ದುನ ಸಗೋಲ್ ತೋಂಗ್ನ ತೋಂಗ್ನ ಕಾಂಗ್ದ್ರುಮ್ ಅದು ಕಾಂಗ್ಜೈನ ಯೈ ಯೈದುನ ಸಾನಬ ಮಸಾನನಿ ಹಾಯ್ಬ ತಾಯಿ ಕೋ ಅಹಲ್ ಸಿಂಗ್ನ ಹಾಯ್ಬಿಬದ ಸಗೋಲ್ ಕಾಂಗ್ಜೈಗಿ ಮರಮ್ದ ಇಬ ಅರಿಬ ಪುಯಾ ಅಮಸು ಲೈ ಹಾಯ್ ಮಮಿಂಗ್ನ ಕಾಂಗ್ಜೈ ರೋಲ್ ಹಾಯ್ನ ಕೌಯಿ Puya adugi matung inna masana si lamdam si da pan ki ba ning thau kang ba kau ba amagi hak tak ta haudok ki ba ni haina palle
3: a kang ba ning thau hairi sibu krista gi karam ba matam da palam ba noin dom cha
4: mahak si bungo chau ba krista gi mamang da palam ba ni haitai adubu ning thau adugi maming lauduna yaina thomna ba da sijan nari ba chai asi gi maming kang jai aduga Huliba matum adubuna, kangdrum haina ton kibani haiba, wapam simasu puya adu da irami hai. Ko aduga wapama mana, ning tawa sigi matung a kaina tangda, kristagi ahan basahida pan kiba, nung da lairel pakang ba haiba dugi matam dana, sagol yau da ba, kung kangze haiba masana se, sana ba hodoki haina basulari.
3: Adu indom cha, masishana ba matam da, tim mama da sana roi kaya kaya dilip na boge.
4: Lai hak tak tagi sanarak laba ikoi gi sagol kangjai da pana kangjai hari basida di lamba taunari batim haibadi kutpu amamam da kangjai roi tariet tariet lerami ko aduga international style da tim amamam da mi mari mari na sane
3: indom cha kangjai sanafam sanabungi matang da su khajik tang haibiramu
4: haige sagol kangjai sanafam sibu ekoina kangjei bung hairaga khangnarakli ko masi marak mayung naiba achauba lampak amani da marak ki pankhai ani du da panjan chanpham oi aduga maitai gi sagol kangjei sanabada kangdrum maduna marak ki pankhai adugi wang ma hek lan khraba panjan chale haina lounai adubui bungo haujik tine malem gi oiba chana rol da marak ki pankhai ani du da Mayaida gol chanpham haibadi panjan chanpham pos ani ani yungduna thamnare ko ngasai gi kangdrum maduna pos ani adugi mayaida phauduna chatkhraba mado panjan chanba haina khangnare
3: adudi nomcha sagol kangjai gi masana si pana style haiba ama aduga malem gi haibadi international style haiba amaga ani thokna khaido po re ko
4: hoine hoine Kanglol ani leire. Do pare indom cha wa ma hairage. Haying do indom cha gi da ngai hak hek cha thor okwa. Shobener ga kari ga khra su pige. Aduga ne sagol kangjei sanaram ba ahal chaunu haidna a lamdeng khuno da ma khak leye. Ma gi da imai sa ngai hak tang hek chal rasi. Ko kai kai no wari watai toruba yam kana ni. Ngasi gi di ai thabak atai chatka da su khara lehori. Ai chat na ba tawrage ko
3: hoindom cha
4: adwa ise do ai la amita mu ko
3: hoindom cha
4: chale chale
0: a phamu phamu betom bia bema ai ishala pagi phabani wari ga chabai khoi jong se sagatna le ram ni pa a sibi magi dili baiduna ipagi karubi do ngarang si torna me na mukte yauru ge loiba ge hek thila ge na hera ma ga hokju phopo purak di ne se
4: ise
0: ha warin khai shana ra ga karim ta su bijara mo jo tawri se a ibungo sina kana no
4: a ekhoi isi ahan gi masane
0: o
4: ma gi ne na sana wari khara sa jage hari se
0: a kari wari bu sag bano ne ibungo wari de mata wi ne tawri se mayam se sagol jok pa se ba lang ba ta bu gi wa pham di ama ta leite Koila matak da sagol pula pula lepasi ugudane ipu di ngo thamo she kai rim jani hai
3: a ipu sagol kangjai shanabada painari ba kangjai kanghu aduga kangdrum ga shibu kari kari masang na sabage indom chana ipu

0: ಹಾಕ್ಸಿದ ಆ ಮೂಗ್ತಲ್ಲ ಹಾಕೋ. ಕರಿ ಸಿಂಧ ತಾಕ್ಬಿಗದವ ಸನಾಯಿ ಬೇಮ ಪುಂಗ್ ಲೈತಾನ ಅಮೋಕ್ತ ಫಮ್ ಥಕೋ ಸನಾಯಿ ಬೇಮ ನಹಾನ್ ಮಖೈದಿ ನ ಖೋತ್ ಮಗ್ ನಮಕ್ಕೆ ಸೇಂಬಿ ಬನಿ ಐಹಾಕ್ಪು
1: ಸನಾಯಿ ಬೇಮ
0: ಅದು ಬುಂಗಸಿದಿ ಪುನ್ಬಿಗೆ ನಂಗಿ ಸಮಲಾಂಗ್ಸೆ ಇ ಖೋತ್ ಮಗ್ ನ ಖೊಂಗತ್ತುನ
1: ಮಸಿದಿ ಹೌನದ್ರೇದ ಲೈ ಮರೇಂಬಿ ಇಬೇಮ ಮಿನಾಯ್ ನುಬಿದವು ಸನಾಯಿ ಬೇಮ ಮಗ್ನ
0: ಸಿದಗಿ ಇನ್ನಾವು ನುಪಿ ಸಕ್ಲವನಿ ನಂಗ್ಸೆ
1: ಒಂದೊಬ್ಬ ಭಾಗಿಬು ತೌಬಿರೆ
0: ಭಾಗಿ ನತ್ತಿನ್ ಹೇ ಅಂಗನ ಅಸೇಂಗ್ಬ ಅಸುಂಬದುಮಕ್ ಹಾಯಿರಬನಿ
1: ಸುದ್ರ ನಿಂಗೋಲ್ಬು ನಿಂಗ್ ಥೌನ ಪೋಗ್ಬಿ ನಿಂಗ್ ಥೇಮ್ದ ಓಂಗ್ಬಿ ಇಬೆ ಮಗ ಕರಮ್ನ ಮರಿ ಥೋಕ್ನಗದೌರಿಬ
0: ತಾಯಿವಂಗ್ ಸಿದಬು ಒಯ್ ಥೋಕ್ತಬ ಕರಿ ಅಮ ಲೈರಿಬಗೇನ್ ಹೇ ಅಂಗನ
1: ಒಯ್ ಥೋಕ್ತಬ ಒಯ್ತೋಗ್ತಬ ಮತ್ತ ಸುಲೈತಬರ ಲೈ ಮರೆಂ ಬೇಬೇಮ
0: ಇಶೋರ್ನಬು ಚಾನ್ಬೀರಬದಿ ತಾಂಜಾನಬು ಪೀರಬದಿ ಒಯ್ತೋಗ್ತಬ ಹಾಯ್ಬ ಅಮಮುಕ್ ಲೈತೇನೆ ಹೇ ಅಂಗನ
1: ಅದು ಒಯ್ರಬದಿ ಲೈ ಮಕೋನ್ಗೆ ನಾಯ್ ಥಾಂಗ ಸಿಕ್ಕೋಗ್ತುನ ಇನ್ನಿಂಗ್ ತಮ್ಮನ ಪಾಂಜಬಂಗಂಬ ನೋಮ ಸುಪ್ಪಂಗ್ಲಕ್ಪ ಯಾಯ್ನ ಇಪ್ಪುನ್ ಶೀಸಿದ
0: ಲೈ ಮಕೋನ್ಗೆ ನಾಯ್ ಥಾಂಗ್ಸೆ ಕೊಹನ್ ಮಂಗಂಬಿನಿ ಐಸೆ
1: ಚಿಕ್ಪಲ್ಸಿಗೆ ವಾಂಗ್ಮದ ಥವಾಯ್ನ ಕೊಯ್ದಾಜಬ ಸಕ್ಮಾನ್ ಲೆಂಗ್ ಮಾನ್ನವ ಕನಾಗುಂಬ ಮಿಸಕ್ ಅಮಗ ಲೋಯ್ನನ ಪುನ್ಶಿ ಕೊಂಗ್ಲೋಯ್ ಸೇಂಬಸು ಪಂಗ್ಲಕ್ಪ ಯಾಯ್ನ ಈ ಪುನ್ಶಿಸಿದ
0: ನಂಗ್ನ ಪಾಮ್ಜದವ ಮಿನಾಯ್ ನುಬಿಗೆ ಮಿಂಗೌಸೆ ಕೋಹನ್ಗದೌರಿಬ ಸಿಸು ಐನಿ
1: ಪುಕ್ಸೇಲ್ ಸೌರಬಿ ಲೈ ಮರೆಂಬಿಗೆ ಸನಾ ಪುಕ್ನಿಂಗ್ದುದ ಅದುಗುಮ್ನ ಖನ್ ಬಿರಕ್ಪ ತಂಜಾಸು ಲೈಖಿಬರ ಲೈ ಮರೆಂಬಿ ಇಬೇಮ
0: ಮಸೀಗಿ ಅಹಿಂಗಿ ಅನಿ ಸೂವಯೊತ್ತಕ್ ಅಸಿಮತಂ ಅಹಿನ ಹಾಯ್ಬ ಇಲ್ಲು
1: ಸನಾಯ್ ಬೇಮ
0: ಅಹಿಂಗ ಸಿನ್ ಹೇಗ್ ಹೌಕಿಬಗ ಕೋಕ್ಲಬನಿ ನಂಗಿ ಮಿನಾಯ್ ನೈಥಾ
1: ಅಹಿಂಗ ಸಿನ್ ಹೇಗ್ ಹೌಕಿಬಗ ಮಿನಾಯ್ ನೈಥಾಂಗ್ ಕೋಕ್ಲಗದವ
0: ನನಿಂಗ್ ತಮ್ಲಬನಿ ಹಯೇಂಗೆ ಸೂರ್ಜ ದೇವನ ನೋಮದೋಲ ಅತ್ಯಾದ ಹೇಗ್ ಹೊಂದೋರಪ್ಪದ
1: ನೋಂಗ್ ಹೇಗ್ ನಾನ್ಬಗ ಇನಿಂಗ್ ಇಕ ತಮ್ಮ ಪಂಗ್ಲಗದವ
0: ಸಚ್ಚಕ್ರೋ ಸಚ್ಚಕ್ರೋ ಚಿಂಗ್ನವ ಲೈತನ ನಂಗಿ ಹೌರಪ್ಪಮ್ಮೋಯ್ಡಿವನ ಕುಂಗಂಗದುದ
1: ತಾರಿಬ ಶಿವು ತಾಯಿ ಬಂಗ್ಲ ಐಬು ಐಬ ಮಂಗ್ ಮಂಗ್ಲಿಬರ
0: ಮಂಗ್ ನತ್ತೇನ್ ಹೇ ಅಂಗನ
1: ಸನಾಯ್ ಬೇಮ
0: ಅಸೇಂಗ್ಬ ಅಸುಂಬದುಮಗ್ ಹಾಯಿರಬನಿ ಲೋಕ್ಸಾ ಪೀಗನಿ ಸಲ್ಲೋಕ್ ಪೀಗನಿ ನಂಗಿ ಕರಿ ವಾತ್ಕನಿ ಐ ಹೋಸ್ತಿನ ಆಸಿಗೆ ಲೈ ಮರೇನ್ಬಿನಿ
1: ಕರಿನೋ ಕರಿನೋ ತಾಕ್ಪಿಯು ಪಾಂಗದೌರಿಬ ಸಿಂಧಾದೋ ಐ ನಂಗಸಿಗೆ ಐ ಹಿಂಗಸಿದ ಲೈ ಮರೇನ್ಬಿ ಬೇಮ
0: ಲೈ ಮರೇನ್ಬಿ ಅಂಬಿಕಾಗಿ ಪೋಥಾ ಕಾದ ನಿಂಗ್ ಥೇಮ್ ನೂವಿಗಿ ಫಿಜೋನ್ ಸೇತ್ತುನ ಸನಾಲುಪ್ಪ ಮನಿ ಮುಕ್ತಾನ ಲೈತೇಂಗ್ದುನ ಇಹುತ್ ಸಿನ್ಬಗಿ ಸಿಂಥಾನೆ
1: ಲೈ ಮರೆಂಬಿಗೆ ಇಹುತ್ ಇರೆಂಗ್ ಸಿನ್ಬಗಿ ಸಿಂಥ
0: ಓಯ್ ಬಿಯು ನಂಗ್ನ ಐಗಿ ಫಮುಂಗ್ದುಗಿ ಮಪ್ಪು ಹಸಿ ಅಹಿಂಸಿ ಮತ
1: ಕರಿನೋ ಕರಿನೋ ತಾಕ್ಬಿರಿಬು ಆ ಫಮದೋ ಲೈ ಮರೆಂಬಿ ಬೇಮ ಮದುಬು ಮದುಬು ಓಯ್ ಥೊಪ್ಪು ಯಾವ ವಾ ಫಮ್ಲ
0: ನಂಗ್ಸು ಖಂಗ್ಲಿಬ ನತ್ರ ಅಂಗನ ಐಸೆ ಕಾಸಿ ನಿಂಗ್ ಥೌಗಿ ಮಚಾಯಿ ಬೇಮನಿ ಹಾಯ್ಬ
1: ಸನಾಯ್ ಬೇಮ
0: ಲೆಲಕ್ಕಿ ಜೌಬೋನ್ಗಿ ಪುನ್ಸಿ ಲೈ ಮಕ್ಕೋನ್ಗಿ ಚನ್ನವಿಯ ಮದಿ ವರಕ್ ಚೈಠೇಂಗ್ ಇಂದುನ ಮಂಕಿ ಯುಂಬಾನ್ ಪುನ್ಸಿಗೆ ನುಂಗಾಯಿರವ ಮಂಗ್ಲಾನ್ನಮ ಥವಾಯಿ ತಾನ ಲೇಂಗ್ ಜಬ ಕುಂದೋ ಪರೇಂಗದೋ ಇಕ್ಕೊಚ್ಚಿನ ಪಾಯ್ಜದುನ ಕೊಯ್ದಾಬ ಕೊಂಗ್ಲೊಯ ಮತ್ತಂಗ್ ಖಂಜಗದೌವ ಸ್ವಯಂಬಗಿ ನುಮಿತ್ತು ಮಕ್ತದ ನಮ್ದುನ ಪಾವೀಕಿ ಐವ ನುಪ್ಪಾ ಥೋಕ್ತವ ನುಪ್ಪಿ ಜಾಗಿ ಚನ್ನಲೋನ್ ಖಂಗ್ದವ ಇತ್ತೈ ಬಂಗ ಬೇಸ್ಮನ ಮನಾವು ನುಪ್ಪಾಗಿ ನಮಗ್
1: ನಮ್ ಜಾನ್ ನಮ್ ಥೇಕ್ನ ಬಗೆ ವಪ್ಪಂದು ಮದಿ ನನಾಯ್ ನುಬಿಸು ತಮೊಯ್ ಸೋಕ್ನ ಪೆಂಜಕ್ಕಿದೆ ಸನಾಯ್ ಬೇಮ
0: ಅದುಗ ಅದುಗ ಗಸಿನ ಪದೆಂದುನ ತಂಬಿರೆ ತನ್ನರೋ ನಮಗೆ ಪಂಕೈನ ಅಮೋ
1: ಚನ್ನರೋನ ನಿಂಗ್ ತಮ್ಮ ಬುತ್ತು ಮೊಯ್ನ ಬಿರವ
0: ಮದುದಗೆ ಕುಪ್ಪಾಯ್ ಸೇನ ಪೈಸೆಲ್ಲೌದವದಗೆ ಪುನ್ಸೀವು ನಂತದುನ ತಾಂಜಕ್ರೇ ಸಾಸೆ ಲುಕ್ಕಾವಾಯ್ ಬಗೆ ಸಾಪಣ
1: ಕ್ಷಣ ಬೇಮ
0: ಒಕ್ಕಲ್ಲ ಸೇ ತದೇ ತದೇ ಪುಮಿಂಗ ಸೇ ತನೋ ತನೌನ ಮಯೋಳ್ ಕಂಕ್ರಬಿ ಲೈ ಪಾಲ್ಗಂಲಕ್ಲೆ ಇ ಪುನ್ಸಿಯ ಸೇ
1: ಲೈ ಮಕ್ಕೋನ್ಗೆ ಮೊಂದು ಮೊಂತೆ ಮಿನಾಯ್ ಮಿಸಲ್ ಮರಕ್ತ ning bakai na len biri boy reko sanai be ma
0: maduna suloi banai kide ambe kage rai ba
1: sanai be ma
0: sanavi nga patake sagai mutta na bacha navi
1: sanai be
0: ma pum pan lai sat tam jab pangau rabi mai marong sum rabi ai gi se om nong da mi tam man bire aya bai chama
1: aya bai chama
0: adu bu isadu di ಮಸಾನ ಪಂಜಗದ ಪಂಬಾಲ್ ಓ ಜನ ಬಗೆ ಮಪ್ಪಾಂಗಳಿ ಬಿನ ಬಿರಕ್ಟ್ರೆ ತೈವಂ ಮಪ್ಪೂನ
1: ತೊಕ್ಪಿರೋ ತೊಕ್ಪಿರೋ ಸನಾಯ್ ಬೇಮ ಪುಕ್ನಿಂಗ್ ಲೈತಾನ ಪೊಥಾಬಿರೋ ಸನಾಯ್ ಬೇಮ
0: ಅಂಗನ
1: ಸನಾಯ್ ಬೇಮ
0: ಸುತಿ ನೀಗೆ ನ ಪಂದಗೆ ಅಯ
1: ಸನಾಯ್ ಬೇಮ
0: ತೈವಂಗಿ ಚೈ ಫೂವೋ ಸಿದಗೆ ನಾ ಥೈದುನ ನಂಗಿ ಐರೆ ಪಂಮದುದ ಅವಾ ಪೊಥಾಜಗೆ ಗಸಿ ಅಹಿಂಸಿಮ
1: ಸನಾಯ್ ಬೇಮ
0: ಅಹಿಂಸಿಗೆ ಮತುಂಗದಿ ನನಿಂಗ್ ತಂಜರಗನಿ ನಂಗ್ಸು
1: ನಿಂಗ್ ತಂಬ ಓ ನಿಂಗ್ ತಮ್ನ ಹಿಂಗ್ಬ ಪಾಂಬ ಸಿಸು ಪುಕ್ನಿಂಗಿ ಹೌನ ಸಾ ಓಯ್ರ ಮಾಲೆ ಸನಾಯ್ ಬೇಮ
0: ನಿಂಗ್ ತಂಬ ಕರಿಗಿ ಪಾಮ್ಲೋಯಿ ನಂಗ್ನ ಮಯೋಲ್ ತಿಂಗ ಚರಕ್ಪದಂಗಾಯ್ರಿ ಪೊಮ್ಲಿ ಪೊಮ್ಲಿರಿ ನಹ ಕೊಚ್ಚುಕು ಮೇನ್ ಸೋಂಗ್ ಸದಾ ಸುಮದ್ನ ಫಜಬಿನಿ ನಹಾಕ್ಸೆ ಅಂಗನ
1: ಮಿನಾಯ್ ನುಬಿನಬು ಕಯಾ ಫಜರುಗದಗೆ ಲೈ ಮರೇನ್
0: ತತ್ತನ ಸೋಳಿ ಬನಿ ಚಿನ್ಸಿನ ಅಂಥೋಗ್ ನಮಕ್ ಫಜೈ ಅಂಗನಾಸೆ ಕೊನುಂಗ್ ಮನುಂಗಿ ಥೋಗಲೋಯಿ ಸಿಂಗ್ ಲಗ್ತದಿ ನಂಗ್ ಮುಕ್ ಸಭಾನ್ ಮೂರ್ತಿ ಚುಂಬಿ ಚುಂಗ್ ಫಿರಾನ್ ಚಾಬಿ ಕನಾಬು ಯಾವಡಿ ಬಗೆ ನೆಹೆ ಅಂಗನಾ
1: ಇವೆ ಮಗೆ ನನಾಯ್ ಒಯ್ಸರು ಬದುನ ತೌರಿ ಬನಿ
0: ವಾರಿಯ ಮಲಿಗೆ ತಾವು
1: ತಾಕ್ಪಿಸಿ ಲೈ ಮರೇನ್ ಬಿ ಬೇಮ
0: ಇಮಾಸಿ ಜೈತ ಪತಿಸು ಅತೋನ್ಬ ಮಪೋಕ್ ತಪೋಕ್ಪಿ ಶುದ್ರ ನಿಂಗೋಲೊಯ್ರಮ್ಮಿ
1: ಶುದ್ರ ನಿಂಗೋಲ್
0: ಕುಚೂಸು ಮುಸುಕ್ ಮುಬಿ
1: ಕುಸೂಸು ಮುಸುಕ್ ಮುಬಿ
0: ನೋಂಗ್ ಮಗಿ ತಾಂಜಾ ಮದ ಪಿಬಿ ಖಿ ಪರಾಸರ್ ಮುನಿ ನ ಮಂಗೋಂದ ಥೌಜಾಲಮ
1: ಪರಾಸರ್ ಮುನಿ
0: ಥೌಜಾಲದುದಗಿ ಫಂಗ್ಜಕಿ ಮಸಾಯಿ ಬುಂಗೋಮ
1: ಮಚಾಯಿ ಬುಂಗೋಮ
0: ಮಸಾಯಿ ಬುಂಗೋ ಕೃಷ್ಣ ದೈ ಪಾಯೋನ್
1: ಕೃಷ್ಣ ದೈ ಪಾಯೋನ್
0: ಮಿಯಾಮ್ನ ಬೇದ ವ್ಯಾಸ ಹಾಯ್ನ ಖಂಗ್ನವ
1: ಓ ಮಹಾಮುನಿ ಭೇದ ವ್ಯಾಸ್
0: ಮಿಕುತ್ತುದಗಿ ಫಂಜಕಿ ಇಮಾಸಿ ಜನ ಸನಾಮ ಸುಗುಂ ನಿಂಗ್ ತೀರವಿ ಲಯಾವ್ ಲೈಂಗಿ ಕುಚ್ಚುವುದು
1: ಮಮಾಸಿ ದೇವಿ ಮಸು ಅಥೋನ್ಬ ಮೊಕ್ತ ಪೋಕ್ಪಿ ಒಯ್ರೆಕೊ
0: ಈ ಪೂರೋಯ್ಬ ಲೈಕಿದ್ರವ ಮತು ಇನ್ನಾವ್ ನುಪಿ ಅಂಬಾಲಿ ಕಾಗ ಐಗ ನೋಮ ನೋಮಗಿ ಪಾಲಿ ಪುನಜದುನ ನೀಜ ಹೌಳೆ ಇಮಾಸಿ ಜನ ಪೋಕ್ಪೈ ತೈಬುಂಗೋ ಅದುದಗಿ ಪಾರಿಯ ಮಮ
1: ಭೇದ ವ್ಯಾಸ್ ಮುನಿದಗಿ ನಿಂತೆ ಮಸಾ ಸಿಂಗ್ ನಿಜ ಹೌರವ
0: ಅದು ಬುನಿ ಅಂಗನ
1: ತಪ್ಪಿಸಿ ಲೈ ಮರೇನ್ ಬಿಬೇಮ
0: ಅಂಗಾಂಗ ನಿಮ ಫಂಬಾಲಸಿಗಿ ಮತಿ ಮಪ ಸಾಬ ಹಕ್ ತೋಪ ಮಿ ಸತ್ ಸಿಂಗ್ ದಿ ಒಯ್ಕಿದ್ರೆ
1: ಮಖ ಕರಿ ಮುಕ್ತ ಬಿಗ ದೌರಿಬ
0: ಮಖ ಮುಕ್ತಾರ ರೋಯ್ ಸಾಚ ಹೌಳ ಲೈ ಮಕೋಲ್ದ ಲೈ ಮರೇನ್ ಬಿಗಿ ಮಹುತ್ ಸಿಂಧು ನ ಹಿಂಸಿಮ
1: ಸನಾಯ್ಬೇಮ
0: ಅದುಗ ಸಲ್ಲಗೆ ಐನ ನಂಗೆ ಪೋಥಾ ಕಾತಮ್ನ
1: ಯಥಂಗ ದುಬು ಸನಾಯ್ಬೇಮ
0: ಮಸೆ ಲೈ ಮರೇನ್ ಬಿ ಐಗಿ ಅಹಕ್ಪ ಯಾಥಂಗ್ನೆ
1: ಸನಾಯ್ ಬೇಮ
0: ಥೌಗ ನಾಯ್ ನಾಯ್ ನುಬಿ ಅಮಗಿ ಪಂಗ್ ಥೌ ಪಂ ಥೌ ಪ ಕೌ ಫದ್ರಬನ ಥೌದಾಂಗ್ನೆ
1: ಸನಾಯ್ ಬೇಮ
0: ಕದಾಯ್ ನಂಗೆ ಚರೈ ಪಿ ಫಿದುಕ್ ಮತ್ತೆ ತೊ ಕದಾಯ್
1: ಸನಾಯ್ ಬೇಮ
0: ನಸಿದಗಿ ಇನಾವ್ ನುಪಿ ಸಕ್ಲವನಿ ನಂಗ್ಸೆ ಲೌಕ್ಸಾ ಸರೋಕ್ಸು ಥುಂಬಿರಗನಿ
1: ಇತಾಯ್ ಬೇಮ
2: ಇತಾ ಇತಾ ನಂಬು ನುಗ್ಸಿಬಿ
1: ಇತಾ ಕೈನು ತರುಮ್ಲಿಬ ಮತ ಉಸಿಬ
2: ಮಿನೈ ನೈ ಥಾಂಗ್ಸೆ ಕೋಪ್ನಬ ಅತೋಪ್ಪ ಪಂಬೈ ಅಮಬುಕ್ ಲೈಟ್ರ ಮಾಲೆ ಮಬೋಕ್ಸಿ ಬಗೆ ಇತಾ ಇರೈ ಬಕ್ಕ ವೈ ತುಂಗ್ ಮಿನರುಗದವ ಇಸಾಬಿ ಇಮಾನ್ ಮಚ್ಚಾದುಗಿ ಮಕ್ಕಾದ ಕುದೌಲ್ ತಮ್ ಜನಿಂಗ್ ಬನೆ ಇಪ್ಪುನ್ ಸೀಸೆ ಪುಕ್ನಿಂಗ್ ಹಕ್ ಚಾಂಗಲೆ ಬಗ್ ಸಿನ್ನದ್ರಿ ಬಿಲ್ಲೈ ರಾಂಗ್ ಹೋಯ್ದ
1: ಇತಾಯ್ ಬೇಮ
2: ಅದವು ಅದವು ನೋಂಗ್ ದಂ ಬಿರಂ ದ್ರೇ ಬಿದೀನ ಇರಾಯ್ ಬಗ್ಸಿದ ಅಸುಮ್ ನೈತ
1: ಮಿನೈ ನೈ ಥಾಂಗಿ ಯುಲಿಂಗ್ ಬರಿ ಪುರಿದಗಿ ಚಾರೋನ್ ಚುರೋನ್ ಸುಪ್ನ ಉಲಗ್ ಲಬಿನ ಪುಂಸಿನಿ ಮಿಕುಕ್ ಖುದಿ ವಂಗಾಂಗ್ ಖುದಿ ಖೊಂಥಾಂಗ್ ಖುದಿ ಅಪಾ ಅಪನ್ ಮರಕ್ತ ಹಿಂಗ್ಲಕ್ ಲಬಿನಿ ನಾ
0: ꯅꯨꯡꯉꯥꯏꯖꯒꯗꯕ ꯑꯄꯥꯝꯕꯗ

0: የምንስም ቢክሪ አይቡ አባምባ ሚሆባ ሚኩፍሲ ደጊ ማንክሪ እንን ተምለኛ ሲደጊ አይሴ እንን ተምለኛ ሲደጊ አይሴ
1: ከናኖ
0: አይኒ ተናይ አይኒ
1: ቱማን ኡድሪባ አዩክ የንዳ ንን በሲዳ
0: ናናይ አይኒ አንገናኒ
1: ናይኮ ጀንኪኖ ጀንኪኖኔ አንጋውዊናንቦ ማንጋውቲነ ሱንጋውክሬደ ቆናንሴ ቀሪ ፓውለይበጌ ሃዩኔ
0: ማማሲ ዘይቤማ
1: ሃውገሉ ሃውገሉ አንገና ሃውገሉ እ ከዳይ ደጊ ለይግና ጾምኖ ናፈ ዱደጊድና አንንበ አዩክሲዳ ቀሪጊ ቱሚነ ሌፕቱነ ለይሪ ፒዩኔ አይጊ ዋህንጊ ፓውኩም
2: ማፖክ ንንጊ ያዋ ፖንዶክ ዘነበ ፓንገል ለይዘድሬ ንፒ መሳሲ
1: ከናኖ
2: ኢማሲ ዘይቤማ
1: ለይመሬምቢ
2: ነሳይ ቡንጎጊ መኮት መግነሲን ቢረምባ አሂንጊ ለይና ሶምኒ ነመዊቤ መግናፈዳ
1: ከሪ ኢመዊቤ ማሃይባ ከሪ ሃይበናዋ ሂና ፓው ኮላዶ ለይመሬምቢ ለይመሬምቢ ጊ ፈምዛው ፈምላነሩረባ ተውግናይ ናይኑቢና
2: ማራላዱ ዲላንጀሩ በነጸደ ዘምዘረቢያሲና
1: አድወይረበዲ ከረምና ማሩዱ ሁንክሪባ ለምለምሲዳ
2: ባፑይና ካንግለበሲንጊ ማሩዲ ሁነይ ባፓክትሪቢሲንጊ ለቡክታ ታውራንጋዶ ላንግሉበጊ ኢራንዲ ነማወይቢያይገኒ
1: ለይመረምቢ
2: ሃውዘካ ዘረክፈነ ለይመቆልዳ ሚታዘሩዲ ዋካሎክሲን ነማንጎይነረባ አከየሞክቱንጎይነረባ ሚሰክፖ
1: ሶሪያይባ
2: ሞዱማግና ማረምኦይ ኢሳማግነ ናውፑዘ ኪበይ ባሪሱ ናማዋት በሚዮይ ፖክተ ፖኪ
1: ኢሞዊቤማ
2: ናማዋት በጊ ማማ ኦይሩበና ናማሶይረበ ኢሳማሙክ ናውፑዘ ገድረኪዘ ኪበና ኔክቸሪ ኢሳይጎነ ታንጀሪቢ ናውጀሪቢ ኑፒ መሳሲ ለይቴንቢኪ ለይመረንቢጊ ፒዜ ለይቴንግ
1: ለይቴንግረባ
2: ኢሳማኪ ፓምዛዋዱ ለይቴንግ ኦይነነባ ፒኪ ማጎንደ ያታ ᱱᱟᱠᱚᱱᱩᱝᱜᱮᱛᱤᱛᱤᱫᱩᱵᱩ ᱱᱤᱭᱚᱢᱤᱥᱟᱱ ᱯᱷᱟᱡᱟᱱᱟ ᱚᱠᱥᱮᱱᱟᱱᱟᱵᱟ
1: ᱠᱟᱨᱤ ᱞᱟᱭᱢᱟᱨᱮᱢᱵᱤ ᱱᱟᱥᱟᱢᱟᱝᱱᱟ ᱛᱷᱚᱨᱟᱝᱟᱫᱚ ᱥᱤᱞᱞᱟᱵᱟ
2: ᱢᱟᱯᱩᱜᱤᱭᱟ ᱛᱟᱝᱤᱱᱵᱟᱫᱟ ᱟᱭᱚᱱᱟᱨᱟᱱ ᱛᱷᱤᱡᱟᱫᱨᱟᱵᱤ ᱱᱟᱣᱡᱟᱨᱮᱵᱤ ᱱᱩᱯᱤ ᱢᱟᱥᱟᱥᱤᱱᱟ ᱤᱦᱩᱫ ᱤᱨᱮᱝ ᱥᱮᱱᱫᱚᱱᱟ ᱛᱟᱨᱟᱢᱱᱟ ᱚᱠᱨᱮ ᱛᱷᱩᱝᱞᱟᱨᱤᱵᱟᱢᱤ ᱛᱷᱩᱝᱟᱫᱚ
1: ᱛᱟᱨᱟᱢᱱᱟ ᱚᱠᱨᱟᱵᱟ
2: ᱱᱤᱝᱵᱟᱠᱟᱭᱱᱟ ᱦᱟᱞᱟᱱᱠᱨᱟᱜᱟ ᱢᱟᱯᱩᱜᱤ ᱥᱟᱭᱨᱟᱠ ᱯᱷᱟᱝᱜᱟᱱᱤ ᱠᱤᱵᱟᱱᱟ ᱠᱟᱛᱷᱚᱠᱨᱮ ᱢᱟᱯᱩᱱᱥᱤ ᱟᱦᱤᱝ ᱟᱢᱟᱜᱤ
1: ᱠᱟᱛᱷᱚᱠᱨᱟᱵᱟ
2: ᱛᱮᱞᱟᱵᱟ ᱟᱦᱤᱝ ᱟᱢᱟᱱᱟ ᱥᱟᱝᱞᱟᱵᱟ ᱢᱟᱯᱩᱱᱥᱤ ᱟᱥᱤᱵᱩ ᱤᱛᱤᱱᱱᱟᱦᱟᱱ ᱠᱨᱮ ᱤᱢᱟᱥᱤ ᱡᱮᱭᱵᱮ ᱢᱟᱜᱤ ᱥᱮᱞᱫᱟ
1: ᱤᱛᱤᱱᱱᱟᱦᱟᱱ ᱠᱨᱟᱵᱟ
2: ᱢᱤᱱᱟᱭ ᱱᱟᱭ ᱛᱷᱟᱝᱚᱭ ᱫᱩᱱᱟᱥᱩ ᱱᱟᱢᱟᱣᱤᱵᱮ ᱢᱟᱜᱤ ᱥᱤᱝᱫᱟ ᱥᱟᱞᱞᱟᱵᱤᱱ ᱮᱠᱷᱚᱭᱜᱤ ᱤᱱᱟᱣᱱᱩ ᱯᱤ ᱚᱭᱨᱟᱵᱟᱱᱤ ᱞᱚᱠᱥᱤᱱ ᱵᱤᱭᱩ ᱢᱟᱦᱟ ᱠᱩᱥᱩ ᱛᱟᱨᱟᱢᱱᱟ ᱤᱢᱟᱥᱤ ᱡᱮᱭᱵᱮ ᱢᱟ ᱞᱟᱣᱤ ᱱᱟᱣᱤᱵᱮ ᱢᱟ ᱠᱷᱩᱨᱩᱢ ᱡᱟᱣ ᱤᱢᱟ ᱥᱤᱡᱟᱜᱤ ᱠᱩᱭᱟ ᱠᱷᱟᱫᱟ
0: ᱢᱟᱢᱟ ᱥᱤᱡᱟᱭ ᱵᱮᱢᱟ
1: ᱦᱚᱜᱟᱞᱚ ᱦᱚᱜᱟᱞᱚ ᱤᱢᱟ ᱩᱭ ᱵᱮᱢᱟ ᱱᱟᱨᱟᱭ ᱵᱟᱠᱛᱟ ᱛᱟᱢᱞᱟᱢ ᱞᱟᱵᱟᱱᱤ ᱟᱫᱩᱢᱱᱟ ᱞᱟᱣ ᱤᱱᱮᱢ ᱠᱚᱱ ᱵᱤᱜᱮ ᱞᱟᱣ
0: ᱢᱟᱢᱟ ᱥᱤᱡᱟᱭ ᱵᱮᱢᱟ
1: ᱢᱤᱝᱜᱟ ᱣᱟᱫᱚ ᱦᱩᱝ ᱞᱟᱜᱟᱫᱟ ᱵᱟᱱᱤ ᱜᱟᱥᱤᱫᱟᱜᱤ ᱱᱟᱱᱤᱝ ᱛᱟᱢᱱᱟ ᱠᱟᱣᱡᱟᱨᱚ ᱟᱭᱵᱩ ᱤᱢᱟ ᱥᱤᱡᱟᱭ ᱵᱮᱢᱟ ᱦᱟᱭᱱᱟ
0: ᱤᱢᱟ ᱥᱤᱡᱟᱭ ᱵᱮᱢᱟ
1: ᱤᱢᱟ ᱩᱭ ᱵᱮᱢᱟ
2: ᱟᱭᱜᱤ ᱛᱷᱚᱜᱟᱞ ᱞᱚᱭ ᱥᱟᱝᱫᱟᱜᱤ ᱱᱟᱱᱤᱝ ᱛᱟᱢᱞᱟᱵᱟᱱᱤ ᱱᱟᱝ ᱥᱮᱭᱱᱟ ᱚᱭᱵᱮᱢᱟ ᱛᱟᱢᱯᱷᱟᱢ ᱛᱷᱚᱠᱯᱟ ᱟᱣᱚᱝ ᱟᱦᱚᱱᱜᱤ ᱛᱷᱚᱨᱟ ᱞᱟᱝᱜᱟᱱᱤ ᱱᱟ ᱥᱮᱭᱱᱟ
1: ᱦᱩᱱ ᱵᱤᱨᱟᱵᱟᱱᱤ ᱱᱟᱱᱟᱣ ᱟᱥᱮ ᱢᱟᱱᱮᱢ ᱟᱭᱱᱟᱥᱩ ᱱᱩᱥᱤᱱᱟ
2: ᱤᱢᱟᱥᱤ ᱡᱮᱵᱮᱢᱟ
1: ᱱᱟᱠᱷᱚᱭ ᱱᱟ ᱪᱤᱱ ᱱᱟᱱᱟᱣ ᱟᱱᱤᱱᱟᱥᱩ ᱱᱟᱱᱟᱣ ᱢᱟᱠᱱᱤ ᱠᱷᱟᱱᱱᱟ ᱱᱩᱥᱤ ᱡᱟᱱᱟ ᱞᱚᱭᱱᱟ ᱵᱤᱭᱩ ᱠᱚ ᱢᱟᱦᱟᱠᱯᱚ
0: ᱤᱢᱟᱥᱤ ᱡᱮᱵᱮᱢᱟ
1: ᱟᱫᱩᱜᱟ ᱛᱟᱨᱚ ᱤᱱᱮᱝᱜᱤ ᱵᱮᱢᱟ ᱟᱝᱜᱟᱱᱟ
0: ᱤᱢᱟᱥᱤ ᱡᱮᱵᱮᱢᱟ
1: ಗುರು ಸಾಗೈಗ ಮರಿ ಥೊಕ್ನಬದಿ ವಾಶಕ್ನ ಹಾನ ಮಂಗೋಯ್ನೈ
0: ಇಮಾಸಿಜ
1: ಮದುಮಕ್ತನ ಮರಂ ಓಯ್ ಸಹನ್ಕಿ ಇಸಾಯಿ ಬುಂಗೋ ಬಿಸ್ಮಬುಸು ಮಶಾಮಕ್ ಅಮದಿ ಮಾಗಿ ಚದಾ ನೌದಾ ಸಿಂಗ್ನ ಹೊಸ್ತಿನಾಗಿ ಫಂಬಾಲ್ಬು ಮಿಹೌದನಬ
0: ಇಮಾಸಿಜ
1: ಮಿಹೌಬ ಅದುಮಕ್ ಪೋಕ್ತನಬ ವಾಶಕ್ತೋ ಪಾಮಿ ನ ಫಂದಗಿಸು ಗುರುಗಿ ಫಂಬಾಲ್ದ ಇನೇಮ್ನ ಮಂಗ್ಜಕ್ಕಿಬ ಮಂಗ್ಲಾಲದೋ ಮಂಗ್ಫಾವ್ನನಬ ಲಂಗ್ಸಿಂಜಕ್ಕಿಬ ಇರಾಲದುಗಿ ಲಮಲ್ಲದೊ ಕೊಕ್ಸನಬ
0: ನನಾಯಿ ಐನ ಮಿತಾಜರಂಬದಿ ಇನಿಂಗ್ ಇಖಾ ತಂಬ ಫಂಗ್ಜಬದು ತನ್ ಫಂಬಾಲ ಸಿಬು ಮಿಹೌದುನ ಲಂಗ್ಸಿಂಜಕ್ಕಿಬ ಇರಾನ್ ನಚ್ಚದೆ
1: ಇಮೌಯ್ ಬೇಮ
0: ಅದು ಮಕ್ತಿ ಓಯ್ರಬದ ಇರಾಯಿ ಬಕ್ಷಿದ ಥೋಯ್ನ ನಕ್ನದುಂ ಪುನ್ ಸಿಂಧುನ ಥಂಬಿರಂಲೆ ಇಸಾಬು ಫಂಬಾನ್ ಫಂಕೋಂಗಸಿದ ಲಿಪುಲ್ಲ ಸಿನಾನ್.

ಮಧಂಗಂ ತಾಬಿರಸಿ ಇರೈ ಫಿಲ್ಮ್ದಗಿ ಎಜಿ ಮಿಷ್ನಾಮಮದಿ ಸುರ್ಮಾ ಚನು ಅನಿ ಪುನ ಸಮಿನಬ ಇಸೈಯಮ ಇಸೈ ಇಸಿಗಿ ಸೈರೆಂಬ ದಾಲೋಂ ಗುರುಮಯುಂ ಸೈರಾಂಗ್ಬನ ತೋಣಿಯ ಹೈಬಂ

ಆಕಾಶವಾಣಿ ಇಂಫಾಲ್ ಹೌಸಿಂಗ್ ನುಮಿದಾಂಗಿ ಪುಂಗ್ ತರೆತ್ ಮಖಾಯ್ ತಾರಕ್ಪಗ ಲೋಯ್ನನ ಮಿಕು ಖರಗಿ ಮತುಂಗ್ದ ಮಣಿಪುರಿದ ಪಾವ್ ತಾಬಿರಸಿ.

ಆಕಾಶವಾಣಿ ಇಂಫಾಲ್ ಗಸಿ ಇಂಗಾಗಿ ಕುನ್ಮರಿನಿ ಪಾನ್ಬ ಲೇಬಾಕ್ ಪೊಕ್ಪ ನುಮೇದ್ ಸಕಾಪ್ತ ಲಿಸಿಂಗ ಮಚಮಾಪಲ್ ನಿಫು ನಿಪಾಲ್ ಜುನ್ ಗಿ ತಾಂಗ್ ಮಾಪಲ್ ಇಂಗ್ ಲಿಸಿಂಗ ನಿ ಕುಂತರು ಹೌಜಿಕ್ ಅಯು ಕಿಪುಂಗ್ ಮಂಗ ಮಖೈ ತಾಕಿಬಗ ಲುಯಿನ